ಅನಾಥ ವತ್ಸಲ ಸರ್ವಸೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣ

ಉಪಶ್ಚ ಸಹಸ್ರಜಿತ ನಂಜಿತ್ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡೀ ನಹುಷೋ ವೃಷಃ ಕ್ರೋಧ ಕ್ರೋಧ ಕೃತ್ಕರ್ತ ವಿಶ್ವ ಬಾಹುರ್ಮಹೀಧರ ಅಚ್ಯು